ಮಾಲಿಕಮಕ್ರಮಕ್ವಿನಾಡಮರ್ವಯ ಚಕಾರ ಚಂಡ ತಾಂಡವಂ ನಮೋದು ಶಿವ ಶಿವಂ ಶಿವ ಶಿವ.